ಏ ಕುಡಿದ ಗಂಡ ನಯನ ಮಾಡಿದೆ ಲಾಲೇ ಲಲೇ ಲಾಲೇ ಲಲೇ ಲೈಲೋ ಲಿಲಿ ಲೋ ಲಿಲಿ ಲೋ ಲಿಲೋ ಡೋನ ಕಡಲೆಯವೇ ಕುಡಿದ ಗಂಡ ನಯನ ಮಾಡಿದೆ ಲಾಲೇ ಲಲೇ ಲಾಲೇ ಲಲೇ ಲೈಲೋ ಲಿಲಿ ಲೋ ಲಿಲಿ ಲೋ ಲಿಲೋ